0: ಕಳೆದ ದಸಲರ ಮಗ ಎಂಟಾದು ದರ್ಸನ ಬಿಲ್ಕುಲ್ ಬಿಲ್ಕುಲ್ ಆಮೆ ನಾವೇನೇ ವಿಲಿಸಿನ ತಮ್ಮ ಕವರ್ಕ ಮುಚ್ಚೆನೇ ವಿನೇ ವಿಲಿಸಿನ ಋಷಿ ಅಮೀರ್ ಸರ ಕ್ಯಾಟಿನ್ ಕೀಕನ
1: ಪ್ರೋಗ್ರಾಮ್ ಬಿಲ್ಕುಲ್ ತಕ್ತಿನ ಸರದಿ ಶೋ.